ಮುಂದೆ ಗಿಟ್ಟ ಬಟ್ಟೆ ಗಣ್ಣೆ ಹೆಂಡೆ ಚಳ್ಳ ಹಾರ ಮತ್ತೆ ಬೀಟ ಬಟ್ಟೆ ಗಣ್ಣ ಗಣ್ಣಗ ಸಣ್ಣ ಮಂಚಿ ಬೆಳ್ಳಿ ಹೇದ ಬಟ್ಟೆ ಕಣ್ಣಗೆ ಚಳ್ಳ ಹಾರ ಬಟ್ಟೆ.